0: ಅಷ್ಟಗಂ ಜೀವನಂತಿ ಸಾತ್ವಿಕೋತ್ತಮ ಸ್ವರಾಮುದಾಚ್ಯುತಂ ರಾಜಮಾನ ಪುತ್ರ ಸಂಪದಾದಿ ಸೋಭನಾನಿತಿ ಸಾಧಯಂತಿ ವಿಷ್ಣು ಲೋಕ ಮಧ್ಯಯನ್ನ ರಾಷ್ಟ್ರತೆ
1: ಆದಿಶಕ್ತಿ ಸಮುದ್ರ ಸರ್ವಗತಂ ತ್ರೈಲೋಕ್ಯ ಮಹಾದೇವ ಪ್ರಿಯ ಕುಲವೃತ್ತಿ ಹರೀ ಮಾಹಿ ಶರಣಾಗತ್ರೀಮಲ ಸಂಭೂತ ರಾಜ್ಯ ವೈಭವಕಾರಿಣಿ ಪ್ರಕಟೀತಾಂ ಸುಲೇಶಾನಿ ವಂದೇ ತ್ವಾಂ ಮಂಗಲಾನುಶಾಸನಂ ಕುಲಾಕಲ್ಯಾಣ.

0: 4 ವಿಂಡೋಸ್ ತಾಯ್ತಿದ್ದೀವಿ. ಕಾಲ್ ಕಿಜಿಯೇ 9054562733. ಆಲ್ಫಾ ಆಪ್ಟಿಕಲ್, ಯುವರ್ ವಿಷನ್ ಇಸ್ ಯುವರ್ ಬಿಸ್ನೆಸ್.
1: ਕਰਨ ਲੱਗੇ ਦਿਲ ਕਰ ਰਹੇ ਹਾਂ ਤਾਂ ਹੀ ਤਾਂ ਸਿਫਤ ਕਰਨ

ರಾಮಣೀಯ ಯಜ್ಞಧಾಮ ಭಾವಿನಿ ವರಪ್ರದಿ ರಾಮ ಉನ್ನತೋನ್ನತಂಗುರು ಸಾಮಗಾನ ವೇಣುನಾದ ಲೋಲವಚ್ಚಿ ಪ್ರಸ್ತಕಂ.

ಭೂಷಣಂ ಜಾನಸ್ತಂಭ ಮಹತಮರ ಪಾಣಿನಂ ಚತುರ್ಭುಜಂ ಮೇಷವಾಹಂ ವರದಂ ಚ ಧರಾಸುತಂ.